ಲೇಪ್ತನ ಖುದೋಲ್ ತಂಜರಪ್ಪನ ತೋಪ್ತೇನಸಿಗಿ ಅಹುಂ ಸುಬ ಅನಿ ಸುಬ ಮದಿ ಅಹಾನ್ಬ ಇಸೈ ಖಕ್ತಮಕ್ ಗಾಯರಕ್ಲೆ. ಕರಂಬ ಫಿಲ್ಮ್ಗೆ ಕರಂಬ ಇಸೈಸಿಂಗ್ನ ಗಸಿಗಿ ಮಕೋಕ್ ಮಥಂಗ್ಸಿಂಗ್ ತಾರಿಬ ಹಾಯ್ಬದು ಅದೊಮ್ಸು ಖನ್ಬಿಯು. ಮತಂ ಕುಯ್ನದಗಿ ಮಿಯಾಮ್ನ ಯಾಮ್ನ ಪಾಮ್ನ ತನದುನ ಲಾಗ್ಲಿಬ ಇಸೈ ಅಮನಿ ಸಖಂಗ್ದಬ ಫಿಲ್ಮ್ಗೆ ಇಸೈ. ನುಂಸಿಬಗಿ ಚೇತ್ಲಬ ಲಿಪುನ್ಗೆ ಮಪಾವು ಪೂರಿಬ ಇಸೈನಿ ಕರಿ ಥಾದ ಲಾಗೆ ಮೇರಾ ಥಾದ ಲಾಕ್ಸಿರಾ. ಪುಷ್ಪರಾಣಿ ಅಮದಿ ರಮೇಶಂದ್ರ ಅನಿಗೆ ಅಪುನ್ಮ ಖೊಂಜಲ್ದ ಬೀರ್ ಮಂಗೋಲ್ ಮೆಕೋಲಾನ ಸೈರೆಂಗ್ಲಿಬ ಇಸೈ ಎಸಿಗಿ ಸೈರಾಂಗ್ಬ ನೋಂಗ್ಮೈಥೆಮ್ ಇಬೊಮ್ಚಾ ಲೌಬಿರಸಿ ಸೀರಿಯಲ್ ನಂಬರ್ 3.

0: ಆಕಾಶವಾಣಿ ಇಂಫಾಲ್ ಹೌಜಿಕ್ ಚೆನ್ನೈ ಲಸಿಗೆ ಮಕ ತಾರಕ್ಪ ಥೌರಮ್ ಸಿಂಗ್ ಲಾಂಥೋಪಿನಬಗೆದಮಕ್ತ ಐಕ್ವೆಗಿ ಅನೌನ್ಸರ್ ಮೆರಿನಾ ಓಯ್ನಾಮ್ದ ಖುಸಿನಜರಿ
1: ಥಾಗಚರಿ ಲಿಂಥೋಯ್ ಸೇರಾಮ್ ನುಂಗಾಯಿರುವ ಥೌರಮ್ ಕಯ ಸಂದೋಪಿರಂಬ ಲೋಯ್ನನ ಥೌರಮ್ ತಾಬಿರಿಬ ಖ್ವಾಯ್ ಪುಂನಮಕ್ಪುಸು ತರಾಮ್ ನೋಕ್ಚರಿ ಖುರುಂಜರಿ ಅದೊಮ್ನ ತೊಂಗಾನ್ ತೊಂಗಾನ್ಮ ನುಂಗಾಯಿರುವ ಥೌರಮ್ ಕಯ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚಾನೆಲ್ದಗಿ ನುಂಗಾಯಿನ ತಾಬಿರಿ ಹೌಜಗ ಮುಕ್ ಲಾಂಥೋಕ್ಚರಿ ರೂಪಮಹಲ್ ಥಿಯೇಟರ್ನ ಸಾನಬ ರೇಡಿಯೋ ಲೀಲಾ ಥಾಗಚರಿ ಮಯಾಂಬು ಥಾಗಚರಿ

ಅದನ್ನು ಥರಂ ತಾವಿರಿವಶಿ ಆಕಾಶವಾಣಿ ಫಾಗಿ ಕಂಗ್ನಾ ಚೆನ್ನಲ್ದಗಿನಿ ಹೌಸಿಕ್ ಸಂದೋಕ್ಚರಿ ಉಮಂಗ್ ಥರಂ ಅಸಿ ಎನ್ ಸಿ ಇ ಆರ್ ಟಿ ಗಿ ತೆಂಗ್ ಬಾಂಗಲೂರಿನ ಸಂದೋಕ್ಚವ ಥರಂನಿ.

ಲೈಫ್ ರಾಕ್ ಪಂ ಸುಸಿಮಾ ಚನ್ನುನ ಸಕ್ಪ ಮಣಿಪುರಿ ಮಠಮಿಸೈ ಸಿಂಗ್ ಮಥಂಗ್ ಮಥಂಗ್ ಒಯ್ನ ತಾಬೇರಿ ಸೈರೆಂಗ್ಬ ಸಿಂಗ್ದಿ ಮಥಂಗ್ ಸಿತ್ನ ಕೈಶಾಮ್ ಪ್ರಿಯ ಕುಮಾರ್ ಸಿಂಗ್ ಹೊಮೇಂದ್ರ ಇರೆಂಗ್ಬ ಮಮದಿ ಟೆಕ್ಚಮ್ ಬೇಗೋಮ್ ದಾಸ್ ಅಲು ಮಥಮ್ ತಾಬೇರಿಬ ಅಶಿ ಆಕಾಶವಾಣಿ ಇಂಫಾಲ್ದಗಿನಿ ಚಥಜರಿಬ ಥವರಂ ಪರೆಂಗ್ ಸಿಗಿ ಗಸಿ ನುಂಗ್ಚಿಲ್ ಪುಂಗನಿಗ ಮಿನಿಟ್ ತರ ಸಂದೋಕ್ಚಗನಿ ಸಕ್ನಾಯಿರಬ ಸಿಂಗಿ ವಾರಿದ ಬೆಂಗಲಿ ವೆಂಕಯ್ಯ ಚಿಂಗ್ಲೋನ್ಗೆ ಸೈರೋಲ್ ಲಾಂಥೋಕ್ಚಗನಿ ಗಸಿ ನುಂಗ್ಚಿಲ್ ಪುಂಗಹುಂ ಥರಂಗಿ ಹಾನ್ಬದ ಫಂಬಿಗನಿ ಮೊನ್ಸಾಂಗ್ ನಾಟ್ಕಿ ಸೈ ಅನಿಶಿಬದ ಥಂಜರಿ ಮರಿಂಗ್ ಮಧಮಿ ಸೈ ಆಕಾಶವಾಣಿ ಇಂಫಾಲ್ ಹೌಸಿಕ್ ಮಥಂಗಿ ಥವರಂ ವೆಸ್ಟರ್ನ್ ಮ್ಯೂಸಿಕ್ಗೆದಮಕ್ ಮಾಲೇಮ್ದ ಕುತ್ಸಿನಜರಿ

ಸೋಕ್ ಲಿಸಿಂಗ್ ಅಮಗ ಚಮಾಪನ್ ಕುಂಗ ಮಾಥೋಯ್ದ ಮಹಾತ್ಮ ಗಾಂಧಿಗಿ ವಿಜಯವಾದ ಖೊಂಚೆತ್ತ ಪಿಂಗಲಿ ವೆಂಕಯ್ಯನ ಮಹಾಕ್ಕಿ ಫಿರಾಲ್ಗಿ ಡಿಸೈನ್ ಅದು ಮಹಾತ್ಮ ಗಾಂಧಿದ ಉತ್ಕಿ ಅಹಾನ್ಬದ ಫಿರಾಲ್ ಅದು ಅಂಗಾಂಗ್ಬ ಅಮದಿ ಅಸಂಬ ಮಚೂನ ಹಿಂದೂ ಅಮಸುಂಗ್ ಮುಸ್ಲಿಂ ಸಕ್ತಾಕ್ಪೋಯ್ನ ಸೇಮ್ಕಿ

ಫೋಸ್ಗೆ ಧರಂದ ಫಿಲ್ಮ್ ಸಂಗೀತ ದಾವಿರೆ ಆಕಾಶವಾಣಿ ಇಂಫಾಲ್ ಸಂದೋಕ್ ಚರಿ ಚಿಂಗ್ಲೋನ್ಗೆ ಸೈರು ಧರಂಗೆ ಹಾನ್ಮದ ಫಂಬಿಗನಿ ಮೋನ್ಸಾಂಗ್ ಲೈಸೋಲಿಸೆ ವಿ ಎಸ್ ಸರಾಮದಿ ಕಾಂಗೋದರಿ